0: kɔ amane mu efi sɛ wo nyame boss nipa no wo ka kye se classen ada wo be ma sɛ so ada wo be yɛ bɔne wo wo ɛna wo be wo
1: yes
0: enti kye se na wo wo ni wo but ko si sɛ wo be bu wo nyame sɛ so ɛnya de betumi de so
1: yes
0: o how no ho but ko si sɛ wo be di wo nyame sɛ so ɛnya de wo be bu nyame sɛ so ɛnya de betumi de so
1: yes

0: otu ba akune se
1: asempa efisa
0: ebe duma kan ye ho nwa kasa be duma kan ye ho ni agbo